ಜನಂ ಬೀಜಾನಾಮರ್ಜನಂ ಸುಖ ಸಂಪದಾಂ ಗರ್ಜನಂ ಯಮದೂತಾಂ ರಾಮ ರಾಮೇತಿ ಗರ್ಜನಂ ಶ್ರೀ ಸೀತಾರಾಮ್ ನಾಮ ಮಹಾರಾಜ ಕೀ ಸಂತ ಬಡೆ ಪರಮಾರಥಿ ಭೇಷ್ ಧರೆ ಯಮದೂತ್ ರಾಮ ನಾಮ ಕೀ ಗರ್ಜನಾ ಭಾಗ್ಯಜಾ ಯಮದೂತ್ ಶ್ರೀ ಸೀತಾರಾಮ್ ನಾಮ ಮಹಾರಾಜ ಕೀ ಶ್ರೀರಾಮ ಲಲಾ ಭಗವಾನ್ ಕೀ ಶ್ರೀ ಹನುಮಾನ್ ಜೀ ಮಹಾರಾಜ ಕೀ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಜಯ ಜಯ ಶ್ರೀರಾಮ್ ನಮಃ ಪಾರ್ವತಿ ಪತಯೆ ಹರ ಹರ ಮಹಾದೇವ ಶಂಭು.

ಯೋಗ ವಸಿಷ್ಠ ರಾಮಾಯಣ. ಯೋಗ ವಸಿಷ್ಠ ರಾಮಾಯಣ ನಿರ್ವಾಣ ಪ್ರಕರಣ ಉತ್ತರಾರ್ಧನ ಏಕಾಶೀಮಾ ಅಧ್ಯಾಯಮಾ ಕಾಲರಾತ್ರಿ ಅನೆ ಅನ ರೋಮಾಂಚಕ ನೃತ್ಯನು ವರ್ಣನ ಮಳಿಯಾವೆ. ಮಹರ್ಷಿ ವಸಿಷ್ಠೆ ಸಮಾಧಿಮ ಭಗವಾನ್ ರುದ್ರ ಸಾಥೆ ಕಾಲರಾತ್ರಿ ದೇವಿಯನು ಅತೀವ ಭೀಷಣ ನೃತ್ಯನು ದರ್ಶನ ಕರ್ಯು ಅನೆ ಪಶಿ ತೆನು ವರ್ಣನ ಭಗವಾನ್ ರಾಮಚಂದ್ರ ಸ್ವಾಮಿ ಕರ್ಯು.